0: ಕಳಿಸಲು ಇನ್ನಿ ಹಿಡಿಮೆ ಪಿಕ್ಕರ್ ಕಳಿಸೋದು ಇನ್ನಿ ಹಿಡಿಮೆ ಪಿಕ್ಕರ್ ಕಳಿಸೋದು
1: ಮೋ ರಾಜಾ ಹುಚ್ಚುತ್ತೀನಿ ಪೋನಿ ತಿವನು ರಾಣಿ ಪುಣ್ಯ ಚಕ್ಕಿ ಹಾಮ್ರು ಚುಟ್ಟಿ ಕಹಾನಿ ಪೊನೌಲ ಪಿಸೇ ಸ್ವಾಮಿ ಕರಿ ಕರಿ ರಿಸೆ ಕಸ್ತು ತಿಂದ್ರು ಪ್ರಾಣಿ ಅಪ್ಪ ನಚಾವ್ ನ ಪರ ಪರ ಚಾನಿ ಚಾನಿ ಮನ್ ನಚಿ ಅವತಾ ಕಿನ ಹುಚ್ಚು ಪಾನಿ ಪಾನಿ ಪೈಸಾ ಠಾಕ್ ಕಿತ ಗಚ ಅಪ್ಪ ಸುಹನ್ ನೆ ಪಹೋ ಕಿ ಮನ್ ಮಿಲ ಸಾತಿ ಮಲ ರೋಜ್ ನೆ ಪಹೋ ಕಿ